ಹೇ ಹರಿ ನಂಗು ಕೈದನೋ, ಹೇ ಹರಿ ಹೇ ದಯಾಮೋಯ್. ಪುಂಸಿಗೆ ಹಿದೆಯಿಂದ ಕಪ್ತು ನಲೆಯಲ್ಲಿ ನಂಗ್ತ ಬುಧೀಬದ ಕೆಮ್ನರಿ ಪುಂಸಿ.

ತಹನ್ ಜಕ್ರಿಬೈ ಸೈಯಸಿ ಜೈಖೈ ಫಿಲ್ಮ್ದಗಿ ಏಕೆ ಅಂಗೋಯಮ್ಮದಿ ಪುಷ್ಪರಾಣಿಯನಿಗೆ ಖೊಂಜಲ್ದನಿ ಸೈರೇಂಗ್ಬ ನಿರಂಜನೂಸಂ ಸೈರಾಂಗ್ಬ ಏಕೆ ಅಂಗೋಯ್ ಮಸಾಮಕ್ ಫಿಲ್ಮ್ ಇಸೈಗಿ ಮರಕ್ಥತ್ನ ಖಂಗಂಜಪ್ಪ ಅಮ್ಮ ಲಾಗ್ಲಿಬ ಜುಲೈಗೆ ತಾಂಗ್ ತರ ಮಂಗ ಯುಂಸಕೈಸ ನುಮಿತ್ ನುಂಗ್ಥಿಲ್ ಪುಂಗ್ ತರಾನಿಥೋಯ್ ಮಿನಿಟ್ ತರ ಗುಡ್ ಆಫ್ಟರ್ನೂನ್ ಲೇಡೀಸ್ಗೆ ಅಯ್ಕೊಯ್ಗೆ ಹಕ್ಸೆಲ್ದ ಥಮ್ಜರಿ ಆಟಿಸಮ್ ಬು ಖಂಗ್ದೋಕ್ಪ ಅಮದಿ ನಾರವಸಿಂಗ್ಬು ಕರಮ್ನ ಲೊಯ್ನಬಿಗನಿ ಎಕ್ಸ್ಪರ್ಟ್ ಒಯ್ನ ಲಿಂಗ್ಶಿನ್ ಬಿಗದಬ ಡಾಕ್ಟರ್ ನೆಲ್ಸನ್ ಲೊಯ್ತೊಂಗ್ಬಂ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಜೆನಿಮ್ಸ್ ಲಮ್ದಮಸಿಗೆ ನುಪಿ ಒಯ್ಬಿ ಸಿಂಗ್ನ ಅಯ್ಕೊಯ್ಗೆ ಸ್ಟುಡಿಯೋಗೆ ಟೆಲಿಫೋನ್ ನಂಬರ್ 8798-803-293 ಹೈರಿಬ ನಂಬರ್ ಅಸದ ಕಾಲ್ ತೌಪಿರಕ್ತುನ ಖಂಗ್ನಿಂಗ್ಬ ಖಂಗೌನಬಗೆ ಕುದೊಂಚಾಬ ಲೊಬಿಯು ಟೆಲಿಫೋನ್ ನಂಬರ್ ಅಮುಕ ಹನನಿಂಗ್ ಸಿಂಗ್ಜರಿ 8798-803-293 ಖಂಗಂಜಬ ಲೊಯ್ಜರಿ ಮಖಾ ತಾಬ ಫಿಲ್ಮ್ ಇಸೆಗೆ ಕುದೊಲ್ದ ಅಮುಕ್ ತಾಮಿನಸೆ ಕಾವ್ ಫಾಬ ಫಿಲ್ಮ್ ಅಸಿದಗೆ ಉಮಾನಂದ ಮರಿ ಸುರ್ಮಾ ಚನ್ನುಗೆ ಅಪುನ್ಬ ಖೊಂಜಲ್ದ ಐಸೋಮನಿನ ಸೈರೇಂಗ್ಬ ಸುರ್ಮನಿ ರಿಷಿನ ಸೈರಾಂಗ್ಬೈ ಸೈನಿ ಕುದೊಲ್ ತಮ್ಜರಿ ತಾಮಿನಸೆ

ಆಕಾಶವಾಣಿ ಇಂಫಾಲ್ ಹೌಜೇಕ್ ನುಮಿಟ್ಯು ಮಪ್ಪುಂಗ್ ತರನಿಥೋಯ್ ತಾರೆ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚೆನಿಲ್ಗೆ ಅನಿ ಸುಬ ಥೌರಂ ಪರೆಂಗ್ ಸಂದೋಪ ಹೌಜರಿ ಸಂದೋಕ್ಷರಿಬ ಮೀದ್ಯಂ ವೆಬ್ ದ ಮೀಟರ್ ಚಹುಂ ನಿಫು ದಾಸ್ಮಿಕ ಮಾ ಕಿಲೋಹ ಚನಿಪಾಲ್ ಮರಿಫುನಿಥೋಯ್ ಥೌರಂ ಪರೆಂಗ್ ಅಸಿಗೆ ಅಹೋಬದ ಮಣಿಪುರಿದ ನುಮಿಟ್ಯುಂಬಗೆ ಪಾವು ಫಂಗಿರಗನಿ.

ಆಕಾಶವಾಣಿ ಇಂಫಾಲ್ ಹೌಜಿಗ ಮುಕ್ತಾವಿ ರಸ್ತೆ ರಮಾಯಣಗೆ ವರಿ ಗಸ್ತಿಗೆ ವರಿ ಲಿಬಿರಿಬ ಬಾಚಸ್ಪತಿ ಮಯುಂ ನವಚಂದ್ರ ಶರ್ಮಾ ಮತಾಂಗ್ನ ರಾವೋನ ಕಿಸ್ಕಿಂಧಾದ ದಿಗ್ವಿಜಯ್ ಚಟ್ಪಾ.

ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ನ ಸ್ಟೇಚ್ಯುವಿ ಡಿಸ್ಟ್ರಿಕ್ಟ್ ತೈತೈದಲ್ಲಿ ಆಚೆ ಕಲ ಅಖಮ ಕಸಿಂಗ್ ಮರ್ಡ ರೋಫರದ ಹಂಗೈರ ಅಸ್ಸಾಂ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿವಿ ಪಾವ್ ಅಥಿಶುಡ ತಿರುಕ ಫೋಂಗ್ಹಿನ ಡಿಸ್ಟ್ರಿಕ್ಟ್ ಥರುಕ್ಚಿಯ ಶಿವಸಾಗರ್ ಲಖಿಂಪುರ್ ದರಾಂಗ್ ಸೋನಿತ್ಪುರ್ ಧೆಮಾಜಿ ಕಲ ಜೋರ್ಹಾಟ್ವಿ ಅಪಂ ಪಿಂಗ್ಲೆ ಅರುಯಿಲ ತಿರು ಫೋಂಗ್ದಲೈ ಗುವಾಹಟಿವಿ ಅಪಂ ಕಚುಂಖಲಿಲ ಅರುಯ್ ಅರುಯ್ ತಿರುಕ ಫೋಂಗ್ಹಿನ ಶೊಂಫು ಕಶೋಕ್ ಕಜಂಗ್ಲಿ ಮರಿಂಗ್ ಕಫಾ ಸಂಹಂಗ್ದಲೈ 2028 to 2029 ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ UNSCUI ನನ್ ಪರ್ಮನೆಂಟ್ ಮೆಂಬರ್ ವಿ ಇಲೆಕ್ಷನ್ ವಿವಾಂಗ್ ಇಂಡಿಯಾ ವಿ ಕ್ಯಾಂಪೇನ್ ಹಪೋಖೈರಾಮ್ ಇಂಡಿಯಾ ವಿ ಕ್ಯಾಂಪೇನ್ ಚಿ ನ್ಯೂಯಾರ್ಕ್ ಲೇಖಲೈ UN ಹೆಡ್ ಕ್ವಾರ್ಟರ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಕುಯಿರು ಎಸ್ ಜೈಶಂಕರ್ನ ಹಪೋಕ್ಮಿಗಾಯಿನಾಮ್ ಕುಯಿರು ಜೈಶಂಕರ್ನ ಕಹಾಂಗ್ ಓಕುಥುಯಿಲಿ ಅರುಯ್ ಅರುಯ್ ಕಫನಿಂಗ್ ಮಂಗರುಮದ ರಾಯ್ ಸಾ ಖಂಗ್ ರೋಕ್ ಕಚುಂಖ ಶೋಕ್ ರೋಕ್ದಲೈ ಹೀನ ಯುನೈಟೆಡ್ ನೇಷನ್ ವಿ ಓತ್ ಮಂಗಾಲಿ ಸಕ್ ಸಕ್ ಮಮಾನ್ದಲೈ ಕುಯಿರು ಜೈಶಂಕರ್ನ ಕಹಾಂಗ್ UN ಸೆಕ್ಯೂರಿಟಿ ಕೌನ್ಸಿಲ್ ಸೆಮ್ಕಾ ಖಲೇವ್ದ ವಿ ಐನ ಅರುಯ್ ರಾಶುಂಗ್ದ ಇಂಡಿಯಾನ UN ಪೀಸ್ ಕೀಪಿಂಗ್ ಮಿಷನ್ ಹಂಗ್ ಫಂಗಾಲಿ ಶರುಖ್ವಿದ ಪರ್ಸನಲ್ ಲಾಖ್ ಕುಥುಮ್ ಶುಗ ಮಚೋನ್ ಮಿದಲೈ ಇಂಡಿಯಾನ ನನ್ ಪರ್ಮನೆಂಟ್ ಮೆಂಬರ್ ಹ್ಯೂ ವಿವಾಂಗ್ ಕಪಂಖುಯ ಖ 2028 ಕೋಮ್ ವಿ ಐನ ಥಿದ ಜಿಂಕುಮ್ ಖನಿ ವಿ ಟರ್ಮ್ ಫುಂಗಿದಲೈ ಇಂಡಿಯಾನ ಅರುಯ್ ರಾಶುಂಗ್ದ ಸೆಕ್ಯೂರಿಟಿ ಕೌನ್ಸಿಲ್ ವಿ ನನ್ ಪರ್ಮನೆಂಟ್ ಮೆಂಬರ್ ಗಸಾದ ಟರ್ಮ್ ಚಿಶೆತ್ ರಿದ ಫುಂಗ್ಸಾಯದ ಹಂಗೈರಾಮ್ ಇಂಡಿಯಾ ವಿ ಹಕ್ ಮೇಕಪ್ ಕಚಿ ಗ್ಲೋಬಲ್ ಟೆಕ್ಸ್ಟೈಲ್ ಕಜಿಬ್ ಭಾರತ್ ಟೆಕ್ಸ್ 2026 ಆಚಿ ವಿ ಐನ ನ್ಯೂ ಡೆಲ್ಲಿ ವಿ ಭಾರತ್ ಮಂದಾಪಂಲಿ ಹಪೋಖೈರಾಮ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ 5F ವಿಷನ್ ಚಿಯಾ ಫಾರ್ಮ್ ಟು ಫೈಬರ್ ಟು ಫ್ಯಾಕ್ಟರಿ ಟು ಫ್ಯಾಷನ್ ಟು ಫಾರೆನ್ ಕಚಿಹಿ ನ ಕಸತ್ ಖಮಿ ಅಜಿಂಗ್ಲಿ ಭಾರತ್ ಟೆಕ್ಸ್ 2026 ಹಿನ ಲೈ ಕಸಾ ಲುಪಾ ಇನ್ವೆಸ್ಟ್ ಕಸಾ ಓಟ್ ಯುರ್ ಖುಯ್ ಕುಶೋ ಕಲ ಅಪೋಂಗ ತೈತೈದಲ್ಲಿ ಕನ್ಖನ ಸಂಭಂಗವಾಯ್ ರಿಂದಲೈ ಜಿಮಿಕ್ಷೋ ಮತಿ ಖುಯ್ಕಾಗಿದ ಕಲೈ ಕಜಿ ಫಿಲಿ ಟೆಕ್ಸ್ಟೈಲ್ ಫ್ಯಾಷನ್ ಸಸ್ಟೈನೇಬಿಲಿಟಿ ಟೆಕ್ನಾಲಜಿ ಇನ್ನೋವೇಷನ್ ಇನ್ವೆಸ್ಟ್ಮೆಂಟ್ ಕಲ ಇಂಟರ್ನ್ಯಾಷನಲ್ ಥ್ರೀಡ್ ಪಿಂಗ್ ಚಿಥೈಗಿದಲೈ ಕಜಿ ಫಿಲಿ ಗಲೈ ಮಕ ಲಾಂಗ್ದ ವಿ ಮಿ ಮಥುನ್ ಪಿಂಗ್ನಲ ಶರುಕ್ ಖುಯ್ರುಮ್ಗಿದಲೈ ಆಚು ವಿ ಪಾವ ಮಂಗ ಚಂಗ್ರಂಗ್ ಲಖ ಲಲುಯ್ದ ಖಮತಾಯ ಪಾವ ಪಿಂಗ್ ಹಂಗ್ಮಿ ಲುಶಿತ್ಲಿ ಆಚು ಮಣಿಪುರ್ಲಿ ಸ್ಟೇಟ್ ಲೆವೆಲ್ ವರ್ಲ್ಡ್ ಪಾಪ್ಯುಲೇಷನ್ ಡೇ 2026 ವಿ ರಾನ್ಯ ಕುಕಾಹೈರಂ ಅಸ್ಸಾಂ ವಿ ಡಿಸ್ಟ್ರಿಕ್ ಕಚುಂಖಲಿ ಅರುಯಿಲ ತರು ಕಫೋಂಗ್ನ ಕಚುಂಗ ಹಬ್ ಖುನೋಂಗ್ ಸಖೈರಂ ಕಲ 2028 to 2029 ಟರ್ಮ್ ವಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ UNSCUI ನನ್ ಪರ್ಮನೆಂಟ್ ಮೆಂಬರ್ ವಿ ಇಲೆಕ್ಷನ್ ವಿವಾಂಗ್ ಇಂಡಿಯಾ ವಿ ಕ್ಯಾಂಪೇನ್ ಹಪೋಖೈರಾಮ್ ಆಚು ಪಾವ್ ಹಿಲಿಂಗ ಚಂಗೈರ ಪಾವ್ ಪಿಂಗ್ ಹಿ ಆಕಾಶವಾಣಿ ಇಂಫಾಲ್ ವೈನ ಛೋಖಮಿನಾ

ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮ